ನಿದ್ರೆಯಾದ್ಲೇ ಪಹುಡಣೆ, ನಿರೋಧಾಂದ್ಲೇ ವೆಲ್ಲಾವಣೆ, ಜಾಡಾಸಿ ಸಾಲಣೆ ಸವಳ ವೇಗ. ಶೀತವೇಡಾವೇ ಉಷ್ಣ ಬಂಗುರಾವೇ, ವೃಷ್ಟಿ ಜಿಯಾಸಾವೇ ಗರಾತ. ಕಿಂಬಹುನಾ ಪಾಂಡವ.